ಜಲತಾರಿಯನ್ ಸಾಕತ ನಿಂದಕ ದುಷ್ಟ ಕಿನ್ ಮಾಹಿ ಬಿದಾರಿಯನ್ ತಿಸ್ ಸಾಹಿಬ್ ಕೀ ಟೇಕ ನಾನಕ ಮನೇ ಮಾಹೇ ಜಿಸ್ ಸಿಮರತ ಸುಖ ಹೋಯ ಸಗಲೇ ದುಃಖ ಜಾಹೇ ತಿಸ್ ಸಾಹಿಬ್ ಕೀ ಟೇಕ ನಾನಕ ಮನೇ ಮಾಹೇ ಜಿಸ್ ಸಿಮರತ ಸುಖ ಹೋಯ ಸಗಲೇ ದುಃಖ ಜಾಹೇ ವಾಹಿಗುರು ಜೀ ಕಾ ಖಾಲಸಾ ವಾ